ಪ್ರಸಾದಿತ ಮನ್ನೆ ಸುತ್ತ ಶ್ರೀ ಶ್ರೀ ಶ್ರೀ ಆನಂದ ಗಜಪತಿ ರಾಜ ಅವರು ಸಂಸ್ಥಾನ ಕಿರೀಟ ಧಾರಣ ಚೇಸ್ತುನ್ನಾರು.